நயோமி ஹாப்பி பர்த்டே நெச்சீமைக்கு அப்பி கோடம கொடா காதரங்குவாட் ஹாப்பி பர்த்டே கெல விஷ்கரணுமா அஹனே தென்ன ரெடி கரகாத மேசு இந்த ஒரு எக்கத்து கரகாந்தாங்க இதுக்கடு வாகி ஆலு வக்கியும் வாகி பர்த்டே கட மாட்ட வாடும் மேக்காக தென்ன கியலா ಚಾಮರ ಸ್ಟೋರ್ಸ್ ಕಲದರ ಪಣಾಪಿಯ ಚಾಮರಾಯ ತನುಷ ಕಾಮ್ ಎಹನ ಸಿಂಧುರ ಎಕತು ಕರೆ ಗಾನ ಜಾನು ಮಗೆ ಮೆನಿಕ ಅವದ ಸುದ್ದಿ ಉಮ್ಮ ಕಟೆ ಆದ್ರೆ ಗೊಡಾ ಅಪಿವ ಕ್ಯಾನ ಸುದ್ದನೋನಾ ಬೋಕುಂದ್ರ ನಿವಂಧಿರ್ಯ ದೇವಿನ ಫ್ಯಾಷನ್ ಗೆ ದೀಪ್ತಿ ಅಕ್ಕ ಇನೋಸ್ ಅನುಷ ಲಲಿತ ಅಕ್ಕ ಮಾನಿಲಕ್ಕ ಮಂದಿರಾಂಗಿ ನದೀಶಮೀಸ್ ದಾಮಿ ಕುಮಾರ್ಲಿ ಕೃಷ್ಣದಯ ಮಯೂರಿ ಮಗೆ ಆಲು ದಹಾಯ ಖನುವ ಮಂಗಲಿ ಫ್ಯಾಷನ್ ಗೆ ಆಲೋ ಸೆಟ್ಗ ಓ ಮೇಕ್ ಇನೋಸ್ ಸೆಟ್ ತಮಾಯಿ ಮಡಗುವ ದುಲಾನಿ ಸುಬ್ಬ ವೆಸೆ ದಿನ ಯಾಕೆವಾ ಜಾನುಲು ಅನೇ ವೆಸ ನಂಗ ಎತ್ತಿ ಅಪ್ಪ ದಂಗ್ ಇಕ್ಕಿತು ಕರಿಗ ನಮ್ಮ ಹೆಣ ಸಿಂಧೋಟ ಇನ್ನೋ ನಿಮ್ಮ ವಹಗಿನ ಹವಸ ಹತ್ತರ ಬೆಳಗಂಗ್ ಹಣಿದ

0: ಹದರವಾಟೆ ಹದರವಾಟೆ brought to you by
1: ದಿನನ ಲೋಕಮ ಸುಪ್ರೀಂ ಟ್ಯಾಗ್ ಇದನೆ ಕಮಲೋತ್ರಯ್ಯ ಎನ್ಎಲ್ಬಿ ಮೆಗಾ ಪವರ್ ಒಬ ಅದಮ ಮಿಲದಿ ಕನ್ನ
2: ಹಿರು ಪಾಯನೋಮಿನ್ ವಿಶ್ವಾಸ ಹಿರು ಸಾಲ್ ಒಬಗೆ ಲಂಗಮ ವಿಲಂದ ಸಲಿನ್ ಅದಮ ಮಿಲದಿ ಗನ್ನ
3: ಓಯತ್ ಪಹಲೆಟ ವಕ್ಕಿ ವೆನ್ನ ಫಿನಿಶಿಂಗ್ ಮಹಲಕ್ ನಂ ಕಲರಪ್ ತಮೈ
4: ದನೋಮ

0: ಸೇವೆ ನಿಯುತ ರಾಜಸೇವಕ ಒಬ್ಬಟ ವಾಗೇಮ ವಿಶ್ರಾಮಿಕ ರಾಜಸೇವಕ ಒಬ್ಬಟ ತೆನ್ ವಿಶೇಷ ಮಿಲಕಟ ಬಿವೈಡಿ ವಾಹನಯಾಕ್ ಬಿಂದು ಐ ಇಕ ಇಕ ಇಕೈ ಏಕ ಸೇವಿ ಸಿಪಹಾಯ್ ಏಕ ಸೇವಿ ಸಿಪಹ ಮತನ್ನ ಬಿವೈಡಿ ಕರುಸರು ಸೇವೆಯಟ ಭಸ ಸೇಮಾ ಜೀವಿತೀಟ ಸೆನ ಸೇವಾಕ್ ಕೊಂದಿಸ ಸಹಿತಾಯಿ
1: ಅಸುವ ದಶಕೆ ಅಂತಿಮ ದವಸಾಕ್ ಎಂದತ್ ಒಂದು ಟೂಬ ವ್ಯಾಸ ಸಿಹಿನ ನಗರೇ ಸಿಯಾಲೋಮ ನಿದ್ರಾಶೀಲಿ ಆಮೇಕ
2: ಮಂದಾರಂಬ್ರೆ ಹತಟ ನೊಸ್ಟಾಲ್ಜಿಯಾನೋ ರೋಮಾಂಟಿಕ ಮತಕಸ್ಮ